0: ಇದ ಹಾಸ್ಪಿಸಿ ಪಾಲಿಸಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪು ಇಮಿಯನ್ ಟೈಮಿರುನ 11th ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ಬೈಸಿಕಲ್ ಗಾನ್ನೆ ಕೋಮದ ಮೂಲಿಕ ಲೀಸಿಂಗ್ ಮೊದಲತ್ ವೆಡಿ ವೇಲಾ
2: ಬೈ ವೆನ್ನೆ ಪಾ ವೆಡಿ ವನು ಲೀಸಿಂಗ್ ಬರ ಸಹಲು ಕರನ್ನ ಕೆಡಿ ರೈಸ್ ಅಪಿ ದೇನವ ವಿಶೇಷ ಸಹನೆಯಕ್ ತವ ಕೆಡಿ ರೈಸ್ ಲೀಡರ್ 125 ಬೈಕ್ ಎಕಟ ಡಿಸ್ಕೌಂಟ್ ಎಕ ಲಕ್ಷ್ಯಕ್ ಕಥಾ ಕರನ್ನ 077 406 43 97
3: ವರ್ಣಕಾರಕ ರಸಕಾರಕ ಕಿಸಿವಕ್ ಅಡಂಗು ಕರನತಿ ಇಹಲ ಗುಣಾತ್ಮಕ ಭಾವೇನ್ ಯುತುವ ಒಬೆ ಕ್ಯಾಮವೆಲ್ ರಸಿನ್ ರಸಗಾನ್ವನ ಮಾತರ ಫ್ರೀಲೆಂಡ್ ಡೆವಲ್ ಚಿಕನ್ ರಸ ಸೋಯಾ ಮೀಟ್
2: ಅಲುತ್ತನ ಕಾಟುವ ಮೇಲ ಕಸಾಗಲ ಗ್ರೀನ್ ಸೂಪರ್ ಶಾಖ ಮಾದಲೆ ಅತುರುಗಿರಿಯ ಮುಲ್ಲೇರಿಯಾವ ನಾರಮ್ಮಲ ಗಣಿ ಮುಲುಗಾಂ ಪೊಲ ಕಸಾಗಲ ಗ್ರೀನ್ ಸೂಪರ್ ಈ ವಿತರಕ್ ನೆವೇ ಒಬೆ ಅತಿ ಅತಿ ಮುತಲ್ ಸುರಕ್ಷಿತ ಆಯೋಜನ ಕ್ರಮಯಾಕ ಸೇಯೋಮು ಕರ ವಟಾ ತಿಹಲ ಪ್ರತಿಲಾವ ಲಬಾ ಗಾನ್ನ ದೆನ್ಮ ಕತಾ ಕರನ್ನ ಕಸಾಗಲ ಪ್ಲಾಂಟೇಶನ್ ಬಿಂದುವ ಎಕೈಕೈ ವಿಸ್ಸೈ ಹತ್ಸೆ ಹತ್ತ ಹತ್ತೈ ಅಸು ಹತ್ತ ಕಸಾಗಲ ಸಮೂಹ ವ್ಯಾಪಾರೇ ವೆತಿನ್ ಪ್ರತೀಕ್ಷಾವ ಕ್ಯಾಸ ಉಣ ಎಂಕಪತ ವೇತನ ತುರಣ್ ಕರನ ದಿವ್ಯಮಯ ಔಷಧಯ ಸೆವನಗಲ ಮಧುಕಾ ಕ್ಯಾಸಟ ಪೆನಿಯ ಸೆವನಗಲ ಆಯುರ್ವೇದ ನಿಷ್ಪಾದನೆಯ ಅಪೇ ವೆದಕಮ ಅಪೇ ಉರುಮಯ ಹತ್ತಲಿಸ್ ವಸರಕ ಅಭಿಮಾನಯ ಸೆವನಗಲ ಆಯುರ್ವೇದ ಬಿಂದುವ ಹತ್ತಲಿಸ್ ಹತೈ ದಿಸ್ಸಕೈ ದಿಸ್ತುನೈ ಪಾಸೆ ಹತ್ತಲಿಹ
4: Net FM Alpha Studio with Kasumi and Lehansa.
5: ಜೋಲಿ ಹತ್ತು ವಿನದ ಉಪಾಂತಿನ ಸಮರಣಾಯಾಯ ಮೇ ಅದ ಉಪಾಂತಿನ ಸಮರಣವಾ ಶಿಹಾನಿದುವ ಶಿಹಾನಿದುವಗೆ ಉಪಾಂತಿನೇಟ ಪೌಲಿ ಹೆಮೋಮ ಸುಭಮ ಸುಭ ಪಂದಿನ ಕೇಳ ಪ್ರಾರ್ಥನಾ ಕರನೋ ಇವಾಗೇಮ ಗಂಪಹಾ ಮಿರಿಸ್ವತ್ತ ಕೆಪ್ಪರಿಪಲ ಜಾತಿಕ ಪಾಸಲಿ ಹತವಸ್ರಿ ಗಣಗಾನ ನಿಶಾ ಸಪ್ಸರ ರೂಪ ಸಿಂಹ ನಾಂಗಿಗೆ ದೊಲಸ್ವನಿ ಬರ್ಡೇಕ ವಿಸಿಯಾಟವೆನಿ ಉಪಾಂದಿನಯ ಸಮರನ ನಿಸಲ ಸಚಿಂತ ಪುತಾಟ ಸುಭಮ ಸುಭ ಪಂದಿನಯ ಕೇಳ ಪೌಲಿ ಹೆಮೋಮ ಸುಭ ಪೆತು ಮೆಕತು ಕರನ ಇತಿಂಗ್ ಹೊನ್ನ ಅದ ಉಪಾಂದಿನಯ ಸಮರನ ಹೆಮೋಟಮ ಸುಭಾಸಿರಿ ಬರ್ತ್ಡೇ ಕೇಕ್ ರಾಯದ ಕೇಳ ಕಿಯನ್ನ ಹೊಂದೇ ಅದ ಅಪಿತ್ತ ಕೇಕತೂನೇ ಕೌದ ಲೆಹಾನ್ಸ ಅದ ಅಪಿತ್ತ ಕೇಕತೂನೇ ಕೊಲಂಬ ಡಿ ಎಸ್ ಸೇನಾ ನಾಯಕ ವಿದ್ಯಾಲಯ ಆರ್ ಎಂ ಇಂದುವರ ಆಕಾಶ್ ನಿಮ್ಸಾರ
6: ವರಕಪೊಲ ಇಂದಲ ಇಂದುವರ ಕೊಲಂಬ ಟ್ಯಾವಿಲ್ಲ ತೇನೆ ಲಕುನ ಎಕ ಸೆಹತ್ತ ಹತಾಕ್ ಶಿಶತ ವಿಭಾಗೆ ಟಾರಗನ ಬಾಹಿರವೆಡ ಗುಡಾಕ್ ಕರನವ ತೋಲಂಗಮೋ ಡಡ್ಡಿ ಸೇನಾ ನಾಯಕ ಮಧ್ಯ ವಿದ್ಯಾಲಯ ತಮ ಇಂದುವರಿಗೆ ಕಲಿಂಗ್ ನಿಸ್ಕೋಲೆ ಇತಿಂಗ್ ಗಮೇ ಸುವಂದ ಎ ವಿಧಿಹಟಮ ತ್ಯಾಗನ ಏವ ವಿಂದಿನ ಗಮಂಗ್ ನಗರಿ ಟ್ಯಾವಿಲ್ಲ ತಮನ್ಗೆ ಜೀವಿತ ಸಾರ್ಥಕ ಕರಗನ ತಮೈ ಕಲ್ಪನಾವ ಇತಿಂಗ್ ಇಂದುವರ ಮುಖದ ಹಿತೆನ್ನೆ ಅನ್ನ ಕಲಿಂಗ್ ಇತಾಮ ಕೆಟಿಯನ್ ದಯಾ ಕೇಳಮ ಯಾನ್
7: ಅತ್ತಡಮ ಅಪೇ ಲಂಕಾವೆ ಮಂಗ್ ವಗೆ ಗೊಡಕ್

0: ಹಾಸ್ಪಿಸಿ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಹಿಮಿಯನ್ ಟೈಮಿವನ ಎವೆಂತ್ ಬೋನಸ್ ಪ್ರತಿಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಹಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ದನ್ನವತ ದಮದೇವ ವಂದನಾವಟ ಒಂದು ಆಯತನೆಯಾಕ್
2: ಓ ಮನ್ ದನ್ನವ ಟ್ರಾವೆಲ್ ನೆಟ್
1: ಅವಬೋಧಿನ್ ಸೇಲು ಪಾಸುಕಂ ಸಮಗ ಆರಕ್ಷಿತವ ವಂದನಾವಟ ಸುದುಸು ತನ ಪಿಟತ್ವಿಮ ಅಗೋಸ್ತು ಸಿಟ ಡಿಸೆಂಬರ್ ಟ್ರಾವೆಲ್ ನೆಟ್ ತಮತನ್ನ ಬಿಂದು ಏಕಾ ಏಕಾ ದೇಕಾಯಿ ಅಟಸೆ ಹೆಟತುನ ತುನ್ಸೆ ಹೆಟತುನ ಬಿಂದು ಹೆತ್ತೆ ಹಯಾಯಿ ಹತ್ಸೆ ದಹಸೆ ತಿಸ್ಸಟ ಹೆತ್ತೆ ದೇಕಾ
2: ඇයි ෂුගර් කියන මෝනෙල්ලකන සෙවනකල මතුමේහ හරණි කැප්සූල් අරගෙන සතුටින් ඉන්න අපේ වෙතකම අපේ උරුමය 40 වසරක අභිමානය සෙවනකල ආයුර්වේද 0747 31 33 540
3: FM 95 FM 94.8 Net FM
4: වෙලාව දෙනා මේයි දැන්

0: ಹಾಸ್ಪಿಸಿ ಪಾಲಿಸಿದರೆ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣೆ ಒಪ್ಪುಯಿಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮಾವಕುಮಿನ್
1: ಈಗ ನಮ್ಮಟ ಹೊಂದ ಮಾತ್ರ ಅಲ್ಲ ಮಾಸ್ಟರ್ ಗೈಡ್ ಪೆರಪಾಸಲೇ ಸಿಟ ದಹತನ ಶ್ರೇಣಿಯ ತಕ್ಕ ಸಿಯಲು ವೆಡಪೊತ್ತೆಂದಲು ನವತಮ ಪ್ರಕಾಶನ ಲಂಗಮ ಪೊತ್ತಲೇನ್ ಹೋ ಮಾಸ್ಟರ್ ಗೈಡ್ ಪ್ರಕಾಶ ಕ್ಯೂ ವೆತ್ತೇನ್ ಬಿಂದು ಐಹತ್ತೆವಾಯ್ತು ಸಿದ್ಧಾತನಾಯ್ ತಿಹಾಯ್ತಿ ಸಹಾಯ
2: ಬೈಸಿಕಲ್ ಗಾನ್ ಕೋಮದ ಮೂಲಿಕ ಲೀಸಿಂ ಮೊದಲತ್ ವೆಡಿ ವೇಲಾ
1: ಬಾಯ್ ವೆನ್ನೆಪ್ಪಾ ವೆಡಿವನು ಲೀಸಿಂ ಬರ ಸಹಲ್ಲು ಕರಾನ ಕೆಡಿ ರೈಸ್ ಅಪಿದೇನವ ವಿಶೇಷ ಸಹನೆಯಾಕ್ ತವ ಕೆಡಿ ರೈಸ್ ಲೀಡರ್ 125 ಬೈಕ್ ಎಕಟ ಡಿಸ್ಕೌಂಟ್ ಎಕ ಲಕ್ಷಯಾಕ್ ಕಥಾ ಕರಾನ ಬಿಂದುವೆ ಹತ್ತ ಹತ್ತೈ ಹಾರಸಿ ಹಯ ಹತಲಿಸ್ತುನೈ ಅನು ಹತ
3: දෙදහස් විසිහය ෆීෆා උණුසුම ජූනි 12 වෙනිදා සිට සජීවීව පියෝ මොබයිල් ඇප් එකේ නොමිලේ බලන්න
4: SLT මොබිටෙල් පියෝ TV නිල විකාශක
5: හද රෝග ස්නායු රෝග ආතරයිටිස් සැතුළු ඔබට තිබෙන ඕනෑම රෝගයක් නිට්ටාවට සුව කරගන්න සෙවනගල කමල් බඳුර වෙද පහතා හමුවන්න ආයුමා ආයුර්වේද වෙද මැදුර බෝගහහන්දිය කිරි බන්නාර සෙවනගල 0773 273 540
6: Wake up. Sattu to hormones. Alpha Studio.
7: Davasatam oona karana vitamins. Alpha Studio.
6: Yes. Yes. Energy morning vibe ka tekka davasama suma karaganna.
7: Ratteema taruwanke dakshata ekka satutin davasa patan ganna.
8: Good morning.
6: Satya davasvala ude hayata. Alpha Studio with Kasuni and Lehansa. WhatsApp 0711 95 95 95. Net FM Facebook Live.
9: වේලාව ඔබ වෙත ගෙන එන්නේ
10: හැමතේකම එක වගේ නෙමෙයි ලෞජි පරම්පරා ගණනාවක් විශ්වාසින් තෝරන ඉදා වගේම අදත් නොවෙනසෝ තේ රසය ඔබත් අදම ලෞජි ගන්න
9: වේලාව දැන් උදේ 11යි

0: ಉತ್ಪನ್ನಗಳ ಕಮಲ್ ಬಂದಲು ವಿಧಮಾತ ಹಮುವನ್ ಆಯುಮ ಆಯುರ್ವೇದ ರೋಹಲ ಬೋಗ ಹಹಂದಿಯ ಕೆರೆ ಬಂಗಾರ ಸಿವನಗಳ ಬಿಂದು ಐ ಹತ್ತು ಹತ್ತಾಯ ಹತಾಯ ತುಂಬಿ ಐ ನವಸಿಯ ಹತ್ತಲಿಹ
1: FM Anupaha FM 94.8 Net FM

ಅವಾರೆ ಮುನಗೆಹನು ಪ್ರೇಮೇ ಸಿನಹವಟ ನುಂಬ ಸಪಮಿನಿಯೇ ವಾರೆ ಮಲ್ಪಿಪಿನ ಹೋರ ಅತರ ನೋವ ಅವಾರೆ ಕಟುಪೊಕುರು ಮೆದಕಯ ಪ್ರೀತಿಮತ್ ಮದಹಸ್ವೆನುವಟ ರಿದುಂ ಸೀರುಂ ಪಿರಿ ಹದವತಕ್ ಪರಿಸ್ಸಮಿನ್ ರಕ ಬಲಾಗನ್ನಟೆಯ ಸಿಯಲು ಹಿತ್ವೇದನಾವನ್ ನುಂಬ ಮತಟ ದಿಗ್ಗುಕರ ಜೀವಿತೆ ಅನವಸೈ ಕ್ಯಾಮೊರಗೆ ಗಹನಿಯಕ ಮಮ್ಮೆ ಜೀವಿತೆಯಟ ಹರಿ ಆದರಿ ಲೊವಟ ಹಡಗ ಕಿಯನ ತರಮಟಮ ಮೆತ್ತೆಗ್ದುರು ರಗಿನಾವೇ ನುಂಬಯ ನುಂಬೆಮ ಪಮನಯ ಪರಮಲಕ ಮಲ್ ಸುವಂದಕ್ ಎತೈ ಕಿಯನ ನುಂಬೆಮ ಪಾಟ ಪಾಟಿನ್ ಸುವಂದ ಮಲ್ ಪೊಕುರು ತನನ್ನೇಯ ಮೆಲವ ಪ್ರೀತಿ ಮತ್ಮ ಕರುಣಾಬರ ಮಿನಿಸ ನುಂಬ ಮೈ ಸಿತನ ತರಮಟಮ ನುಂಬ ಹಸಲ ಇತಿಂಗ್ ಮಮ ಜೀವಿತ ಸಹಲ್ಲು ಆತ್ವಿಂದಿನ್ನಮಿ ಅವಾರೆ ಸಿರಿಪಾ ಕರುಣಾಮ ದುಷ್ಕರಯ ಏ ತರಮಟಮ ಅತಿ ಸುಂದರಯ ಸತ್ತಕಿನ್ಮ ನುಂಬ ಮಗೆ ಅವಾರೆ ಸಿರಿಪಾ ಕರುಣಾವೈ ಮಮ ಮಗೆಯೈ ನುಂಬ ಅಲ್ಲ ನುಗತ್ ತನತ್ ಮಗೆ ಹರಿ ಮಗನು ಹೆರುನು ಅತ ಹೆರಯಾನು ಹೆಕಿವಲ್ ಅತವೆನ ನುಂಬ ಮಗೆ ಸಾಂಸಾರಿಕ ಪ್ರೇಮೆಯಾಯಿ ಕುಮಾರಿ ಪೆರೇರಾ.

ಸಮಯ ತರಂಗಕ್ಕ ಸುಭ ಮಂದಾರಮ್ರಯ ಪ್ರಥಮ ಪ್ರೇಮ ಅಮತಕ ಕರನ್ನ ಬೇನೆ ಯಾ ಬದುಲ್ಲ ಮಧ್ಯ ಮಹಾವಿದ್ಯಾಲಯ 1999 ಎ ಲೆವೆಲ್ ಕಲಾ ಅಂಶೆ ಎ ಕ್ಲಾಸ್ ಸೆಕೆ ಮಮ 1998 13 ಸಿ ಕ್ಲಾಸ್ ಸೆಕೆ ನಿತರಮ ಮಾಧ್ಯ ಬಲಮಿನ್ ಸಿಟಿ ಅಯ ನೊದನುತ್ವಮ ಪ್ರೇಮಕ ಪಟಲುನಾ ಎ ವೆಸಕ್ ಮಾಸೆ ವೆಸಕ್ ಕಾರ್ಡ್ ದೆಕಕ್ ದಿನ್ನ ಹೋಮಾರು ಕರಗತ್ತ ಲಿಯುಂ ಕಡದಹಿ ಕ್ಯಾಲ್ಲಕ್ ಲಿಯನ್ನ ಅಮತಕ ಕಲೆತ್ ನಹ ಆದರೆ ನಮ್ ಲಿಯವನೇ ನ ಅತ್ತಿಂವತ್ ನೊಯಲ್ಲುವೆ ಪ್ರೇಮೆಯ ಮಾಸೆಯ ಆಯುಷ ತಿಬ್ಬುನೆ ಇತಿಂ ಮಟ ಎ ಆದರ ಕಥಾ ಮತಕ್ಕುನ ಮಂಗ್ಲೆ ರಂಗನಾ